ಭವ ಸಮುದ್ರ ಸುಖದ ನಾವ ಶೇಖ ರಾಮನ ಭವ ಸಮುದ್ರ ಸುಖದ ನಾವ ಶೇಖ ರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀ ರಾಮ

ಸತ ಪಿತ ಬಂಧು ಸತ ಅತಿ ರಾವಣ ಜೀವನ ತನಗೇಕ ರಾಮನ ಭಕ್ತ ಜನರ ಜೀವನ ತನಗೇಕ ರಾಮನ